ನಾಕಾ ವಂದಿ ಫಿಲ್ಮ್ ರ ಗೀತಟಿ ಸುಣ್ತಲಿ ಅಮಿತ್ ಕುಮಾರ್ ಎವಂ ಕವಿತಾ ಕೃಷ್ಣಮೂರ್ತಿಗ ಕಂಠದೆ ಪರವರ್ತಿ ಗೀತಟಿ ಸುಣ್ತು ಪ್ರೇಮ್ ರತನ್ ಧನ್ ಪಾಯೋ ಫಿಲ್ಮ್ ರು ಕಂಠ ದಿಚಂತಿ ಅನ್ವೇಷ ಬಿನೀತ್ ಸಿಂಗ್ ಎವಂ ಹರ್ಷದೀಪ್ ಕೌರ್.